ಕಾರಿ ಖೇಲ ತಮಾಷಾ ತುಂದು ಕಾರಿ ಬಾಜಿ ಖೇಲ ಗಯೆ ಬಾಜಿಗರ ಜ್ಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಲಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲಿ ಪುರಿ ತ್ರೇ ಪವಣ ತಾಡಿ ಲಾಯೀ ಹೇ ಸಾಚಿ ನಗರಿ ತಖತ ಸುಚಾವಾ ಗುರುಮುಖ ಸಾಚ ಮಿಲೈ ಸುಖ ಪಾವಾ ಸಾಚೆ ಸಾಚೈ ತಖತ ಬಡಾಯಿ ಹೌ ಮೈ ಗಣತ ಗವಾಯೀ ಹೇ ಗಣತ ಗಣಿಯೈ ಸಹಸಾ ಜೀಯೈ ಕ್ಯೋ ಸುಖ ಪಾವೈ ದೂಐ ತೀಯೈ ನಿರ್ಮಲ ಏಕ ನಿರಂಜನ ದಾತಾ ಗುರುಪೂರೇ ತೇ ಪತ ಪಾಯೀ ಹೇ ಜುಗ ಜುಗ ವಿರಲೀ ಗುರುಮುಖ ಜಾತಾ ಸಾಚಾ ರವ ರಹ್ಯಾ ಮನ ರಾತಾ ತಿಸಕೀ ಓಟ ಗಹೀ ಸುಖ ಪಾಯಾ ಮನ ತನ ಮೈಲ ನಾ ಕಾಯೀ ಹೇ ಜೀವ ರಸಾಯಣ ಸಾಚೈ ರಾತೀ ಹರ ಪ್ರಭ ಸಂಗೀ ಪಹೋ ನಾ ಪ್ರಾಂತಿ ಶ್ರವಣ ಸ್ರೋತ ರಜ್ಜೇ ಗುರುಬಾಣೀ ಜ್ಯೋತಿ ಜ್ಯೋತ ಮಲಾಯೀ ಹೇ ರಖ ರಖ ಪೈರ ತರೇ ಪಹು ತರ್ನಾ